ತಾಲೆಯ ನಾಲ್ಕು ಗುರು ಸರನಾಯಿ ಉಬ್ಬರೇ ಹರ್ ಗುರು ರಖವಾಲಿಯ ಶ್ಲೋಕ ಮಹಲಾ ತೀಜಾ ಪರ ಪರ ಪಂಡತ